0: ನಗಿಡವೇನ್
1: ಶಾವ
0: ತತ್ತ ನಗಿಡ ತಿಟ್ಟಿ ಸಿಮಿದ ಕಿಕ್ಕಿ ಗಿಡದ ರೊಂಬ ಸಿಕ್ಕುದಡ.